ಹುಂತು ಸಭೆ ಸತಾ ವಿರ ಹುಂತು ಸಭೆ ಸತಾ ಭಯ ಪಚ ಹುಂತು ಸಭೆ ಸತಾ ನಿಖಾ ಹುಂತು ಸಭೆ ಸತಾ ಸುಖಿ ಅತಾನ ಪರಿಹರಂತು ಸಭೆ ಸತಾ ಸಭಾ ದುಃಖ ಪಮುಚಂತು